0: ಭಾರತ ಶುಭ ಚರಣೆ
1: ಸರಸ ಸಾಹಿತ್ಯ ಸ್ವರಸ ಸಂಗೀತ ಸ್ಥಾನಯುಗಳೇ ಸರಸ ಸಾಹಿತ್ಯ ಸ್ವರಸ ಸಂಗೀತ ಸ್ಥಾನಯುಗಳೇ ಬರದೇ